ಬಾವಡಿ ಸಾಂಗಸವನಡಿ ದೇವರ್ಲೆ ಕೈ ಪಾಯನ ಜನ ಪ್ಯಾರೆ ನೇ ಪೌಡಿ ಜಪ ತಪ ಸಂಜಮ ದಯಾ ಧರ್ಮ ಜಿಸ ದೇ ಸೋ ಪಾಯೆ ಜಿಸ ಬುಝಾಯೆ ಅಗ್ನ ಆಪ ಸೋ ನಾಮ ತ್ಯಾಯೆ ಅಂತರ್ಜಾಮಿ ಅಗಮ ಪುರಖ ಏಕ ದೃಷ್ಟ ದಿಖಾಯೆ ಸಾಧ ಸಂಗತ ಕೈ ಆಸರೆ ಪ್ರಭ ಸಿಉ ರಂಗ ಲಾಯೆ ಔಗಣ ಕಟ ಮುಖೋ ಜಲಾ ಹರ ನಾಮ ತರಾಯ ಜನಮ ಮರಣ ಭಾವ ಕಟ್ಟಿಯೋನ ಫಿರ ಜೋನ ನಾ ಪಾಯ ಅಂಧಕೂಪ ತೇ ಕಾಢಿಯನ ಲಾಡೇ ಆಪ ಫಡಾಯ ನಾನಕ ಬಕ್ಸ ಮಿಲಾಯಣ ರಖೇ ಗಲ ಲಾಯ ಸಲೋಕ ಮಹಲ್ಲಾ ಪಂಜಮಾ ಮೊಹಬ್ಬತ ಜಿಸ ಖುದಾಯ ದೀ ರತ್ತಾ ರಂಗ ಚಲೂಲ ನಾನಕ ವಿರಲೇ ಪಾಈಐ ತಿಸ ಜಮನ ಜನ ಕೀಮ ನ ಮೂಲ ಮಹಲ್ಲಾ ಪಂಜಮಾ ಅಂದರ ವಿದ್ಯಾ ಸಚ ನಾಯ ಬಾಹರ ಭೀ ಸಚ ದಿಠೋಮ ನಾನಕ ರವ್ಯಾ ಹಬ ಥಾಯ ವಣ ತ್ರಿಣ ತ್ರಿಭವನ ರೋಮ ಪೌಣಿ ಆಪೇ ಕೀತೋ ರಚನ ಆಪೇ ಹೀ ರತೆಯಾ ಆಪೇ ಹೋಯೋ ಏಕ ಆಪೇ ವಹ ಪತೆಯಾ ಆಪೇ ಸಬನಾ ಮಾಂಜ ಆಪೇ ಬಾಹರಾ ಆಪೇ ಜಾಣ ದೂರ ಆಪೇ ಹೀ ಜಾಹರಾ ಆಪೇ ಹೋವೇ ಗುಪ್ತ ಆಪೇ ಪ್ರಗಟಿಯ ಕೀಮತ ಕಿಸೇ ನ ಪಾಯ ತೇರಿ ಥಟ್ಟಿಯ ಗೈರ ಗಂಭೀರ ಯಥಾ ಅಪಾರ ಅಗಣಿತ ತೂ ನಾನಕ ವರ್ತೈ ಏಕ ಏಕೋ ಏಕ ತೂ ಗೈರ ಗಂಭೀರ ಯಥಾ ಅಪಾರ ಅಗಣಿತ ತೂ ನಾನಕ ವರ್ತೈ ಏಕ ಏಕೋ ಏಕ ತೂ ಸದ ਰਾਮ ਕਲੀ ਕੀ ਵਾਰ ਰਾਏ ਬਲਵੰਡ ਤਥਾ ਸਤੈ ਡੂਮ ਆਖੀ ਇੱਕ ਓਂਕਾਰ ਸਤਿਗੁਰ ਪ੍ਰਸਾਦ ਵਾਹਿਗੁਰੂ ਜੀ ਕਾ ਖਾਲਸਾ ਵਾਹਿਗੁਰੂ ਜੀ